ብዳዊዩዳዩን አሬ ራሬሰምነኔና ኤምበል ብንምስዮዴና ቶታዲድ ህንን ህርዌ ዶር ከሆ ሀዲድ ነይ ኦታዲቲብ አምስዮ ሀዲዳንያዴ ተበያት ገጌዳንያቴ ተበየ ዳኤ ብጉኖ ኮይድ ኢቲ ዳኤብ ትስናኪርኔቶነ ንሰሪ ወክና ኡባሰንኮ ኦር ዲያብ እከትየ ተበየ ዶር ከ ሆ ሀዲድ ነኔት ጋቱ ኡምስኪኒደ ናትባ ዳየይ ኡገሮ ሆይባ ገናየይ ሬው ኳሳምኪኔደ እርሽድ ሀምረ ሱክ ሱሮ ሀየ እዴን ኦታዲ ድምበቶ ትስኔኪሬክ ያኔ ኡኑ ተክ ኦን ኦንፈ ኡደይ ሜርነይት ናት ሜሪቲት ናት ተዋይት ኡተክ ናት ጉዳ ግርሻወ ጉዳ መለጋወ ጉዳ ዲዋወ ጉዳ ናወ መሪዮ ቤን ኦዶር ኡን ኦደይወ እምስኪናወ ኤንደ ኢናት ባበሪንወ ኤንደ ኢሀምራወ ኢከክሰካወ እምበሬ ሀይ ብሻቢቤከ ኡቱምበቱ ዳይት ክቴ ኡንፈ ሀሮቅ ኢምሀኪ እንዲ ሀሮቅ ኢምሀ እንዴቶነ ትክቴንዮ ባሩቅ ናተይ ዳትኒ አያ ኡቱነ እምበቱ ዳይ ናቱ ኦደይ ዳይብቲ ወርየቶናወ ቱመሪ ኦደይ ሀይቴኒኔ ቶናወ ቱመሪ ምስኪነ ሆይ ሸምቢቤት ቶናወ ቱመሪ እኔንደ ኦደይ እናት ባበሪን እምበሬ ሸብብቲት ናቴኒወቱነ እምበቱ ዳይቱ ኦን ኡንፈ መሪ ሀዲት ከሪባብ ንፍኤብ መሪየክ ለይት ለይት ብትካይ ባሩቅ ውሽ ጊግት እንዲ አያ በራ ሀሮቅ ኢምሀ ኤድና ናተይ ጊግ ክዲ አያ ቶቶነ እምበቶ ጋል ከፈንዋ ኦልሀዴ ከፈን ባካይ ወይ ነሀይ ጊግ ክዲ አያ ቤቱ ናቲዳ ኡንኡደይ ናት መሪዮብ ኡንኡደይ ሀይቴሽዌቶናወ እኔ ምስኪን ሀይሸትኔቶናወ ኦደይ ናት ባበሪን ሀይሸትኔቱነ እምበቱ ባሮቅ ሪዎቅ ኡንኡደይ ከሳን ኢባብኪናባ ከሳን ጊግንኔየት ኢባብኪና ባካ ኡክነ ኬሃይ ኡንሃሽ ደይቴሄነከ ኢባብኪናቱ ቤቱ ናቲዳ ኡንኡደይ ትቴነ እምበቴ እሸብብኔቱነ ሀይስ ባሰንኮር አሬ ወይ ናቲብ ጋነ እንዴ ሀንሲ ቁሀረት ዳት ናት ወይ ብታይ ኪታይ ደነ ኖትየት ዋድ ባድና ብከትየት እንድ ቶ ናቲ ኦን ኡተክ ኦን እብናደም ኡክነ ሸምቢቦብ ዲመ ሀርጓቦ አኮ ዲመ ናት ኢማር ቪድየ ቪሲት ሀስከ ካብከ እከቲ ናት መሪየብከ ረበካት ሚራይ ተዋቲ ሀዲዲኒ ሆያኪኒ ቱነምበቱ ብንያድሚ ብቴሄናቶ አኮ ቤቱ ናቲ ዳይ ሀረት ዳቲ ኡተኪ ቶክ ዲመ ሀስከ ካብ እከቲ እቱ ናቲ ዳይ ኳሰነ ባድናብ እከትየነ ጋት ኪታይ አኮ ቤቱ ናቲ ዳ ኡንኡደይ ትቴነ ኡን ኡርዚግ ኤድኔብ ኡርዚግ ኡዶቅ አዳድ ባካይ ወራዋይ ገላቢን ኦግ ዲያብ አኮ ኡርዚግ ኡን አወይ ጥንጊፍ ዲያብ አኮ ቤቱ ናቲ ዳይ ኡን አላ ኡርዚግ እኒዎቅ አኮ ቤቱ ናቲ ዳይ ኡን በሩቅ ውኔ ተንሲኬት ቶናወ ውኔ ተሰካ ሆ አዲትየቱነ ኡንበቱ ዳይት ክት አኮ ቤቱ ናቲ ደ ኡንኡደይ ኡን ሀስትክ ገድነ ጢና ኦሽሩቅ ገድነ ዲነ አሬ ባሰንኮ ኦር ወይ ናቲብ ጋነ እንዴ ኤባል ውያዋ እንጊዲንወ ቴብሪቲ ፎት አኑወ አላ አመናቲ ኔክ ቱነ ቱነን ዳሊል እንዴ ቶምበቶ ሸምቢቤክ ኦኑ ኳሰነ ታይቴ ከነ ትንዴክ ትቴብሪ ሽብበ ባል አኑ ተብድርወ ኤባልወ ታያሆ ኤሄኔት ከስቶ ኡምበቶ ሸምቢቤክ ኡኳሰነ ኢሀየቶነ ቴከኒ አያ ቱወራውቱ አሬ ወይ ናቲብ ሬት አርቤ ነወር ሸውቤ አርቤ ወነጌሜ ነዶዱ መለክታይ ናትባደይን ሴኔግ እንድ ቶንቱ ቴምሲውኔቱ ኡምበቶ ኦንህንን ሬቶን አርቤወ ኡደማኖን ኦና ሀየወ ወይ ናቲብ ሀየወ ኡደማን አሬያካብ አካየወ ናትከ ዳይካ ቲሴወ ብታቴ ባይ ጋልዶር ባሬሀይ ጋልዶር አን አሹቅ ጊጌን እቱ ናቲዳ ኤሹቅ ሱለሜ ጊጌን ኩለሌ አጋርባ የማ እውያተማ ቦቤር ኩለሌ ቢደጊኔ በሩ ሀንሱሪ ደባብ ዲያቡ እቱ ናቲዳ ኦንኡደይ ትቴነ እምበቴ ኦግኖሆይ ጢቲት ዌር ዳር ዌር ሚናን ኢሀየቶነ ከንቲት ኦን ኦግኖክ ትሰኪሬቶናወ ኦግኖክ ትስንሂሴቶናወ ኦግኖክ ዳይት ካብቲ ኮሲየቱነ እምበቶ አሪዎክ እቱ ናቲ ዳይ ኡንኡደይ ኦገሮዮ በኢሽኳን ኡታያቶ ዳይብ ትእክቴኔት ቱ ዳይ ናቲደ ዳዬኔክ ሀይስካቱ እቱ ናቲ ዳይ ኳሰነት ጉድራቴ አመናቲኔክ ኡበራም ተንገኑ ክትረም አኮንከ መዲድያን ኤነንዲያቡ እምበቶ ሸምቢቤከ ኦንኦምሂን ኦንኦምሂን ቢሪ ዳሜቲት አባት ኤኖብ ኡተንገኑ ان ايه ويهاي ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه ايه
ಶಂಬೀಬೇಕ್ ತೂಕ್ನ ಮಗ್ದೀರ ಅತ್ತೇಫೆ ನಾತೀದ ಒತ್ತಾತಿತ್ತೆ ಹೇ ನಾತಿ ಉಂಬತು ತೂಕ್ನ ಉಕಾಸನ ತಿಸೋಕಿ ನೋಕ್ ಹೆನಿನ್ ಎಂಬರೆ ನೇಯದು ಓ ನೋದೈ ತೌರೆ ಉವ ತುಲೈತೆ ಉವ ಉಂಬತೋ ಕಸ್ತೋ ಶಿವಿಪ್ತಿತ್ ದಾಯ ಬುಕ್ನು ಹೊಯ್ಬ ಇದ್ ಅನನೆಯತ್ ಹೆನಿನ್ ತುತ್ಥದಿ ತುಂಬತೋ ದುದಾಹದಿದ್ ನೈ ಓ ನೂಧೈ ಕಸ್ಸಾನ್ ಬೇರಾವ ಕಸ್ಸಾನ್ ಅಂಸಿ ಅಮ್ನಾವ ಒತ್ತು ನಾತೀದ ಉನೂಧೈ ಉಗುನೋ ನಾತಿಪ್ಕ ಬೈದ ನಮಿಯಾದ್ ಏಂ ಬಲಿಬ್ನೇಯದೋಕ್ನ್ ಅರೆ ಉಬಾಸಂಕೋರ್ ಗುದಾ ಥದಿ ಧದಿ ದೀನಿ ಅರೆ ವೇ ನಾತಿಪ್ ಏಷೂಗೆ ಗೂರ್ಹ ಮೇ ಗೀಗೆ ಕುಲಲೆ ಯಗಾರ್ಬ ಯಮ ಉಯಾ ತಮ ಬೋಬೇರ್ ಕುಲಲೆ ವೀದಗೀನೆ ಬಿಂದೆ ಉಂಬತೋ ತಿಶಬಿಬ್ನೇಕ್ ಅನ್ ಆಶೂಕ್ ಕಸ್ಸು ಉನೂಧೈ ಗದೆ ಖಿಯೋಗ್ ಗದೆ ಉಧಯೂಕುವ ಆರವುವ ಕಸ್ಸಾ ಖಿಯೋಗ್ ಗದೆ ಆಶೂಕ್ ಗೀಗೇನ್ ಗುಜರಾತ್ ಇವ್ರಿಂದ ಇಹಿನೆಕ್ ಇವ್ರಿನೆ ನಾತಿಕ ಇಂಬರೆ ಹಯಾಯಿಸೀನ್ ಅಕು ಓ ನೋ ಮೀನ್ ಮೀಂಕ ಒನು ಗರೋಯೋ ನಾಥೀಸಿನ್ ದೈ ಸಿನಾ ಆತಿವ ವೇ ನಾತಿವ ಈದ್ ಇಂಬರೆ ಕನ ಏನೇಕ್ ನಾಥೋ ಇಗಮ್ನ ಒತ್ತು ನಾತಿದಾಯ್ ಉನ್ ಊಧೈ ಉನು ಕಾಸನಾ ಇದ್ ಗುದ್ರಾವ ಕಾಸನಾ ಥಾಯ್ ಅವ್ವ ಏ ಕಣಿನೆ ತೋ ನಾತು ತುಲೈತೆ ತೀದ ಊಧೈ ದಾಯ್ ಶಗ ಶಗಾಮಿನೆ ತೂನ ಅರ್ರಿವ್ ದುಬಿಡಾವಿ ಉಧಯೂನ್ ಏಂ ಬಲಿ ಬ್ನೇಯತ್ ದೀಮ ದೀಮ ಬಕ್ನೇದೆ ತುಕ್ನ ತೂನ ಶಬು ತ್ವರೆ ತುಕ್ನ ನೆಹರಿವ್ ದಾಯ್ ದಾತೀನೆ ತರೇನಿ ತುಲೈತೆ ತಿಬ್ದಾಯ್ ದಾತೀನೆ ತರೇನಿ ತೌರೆ ತಿಬ್ದಾಯ್ ದಾತೀನೆ ತರೇನಿ ಹಲ್ಲನ್ ದಾಯ್ ದಾತೀನೆ ತರೇನಿ ಬೆತ್ತು ನಾ ತೀದಾಯ್ ಇನ್ಹಿನ್ ಏಂ ಬರಿ ನಿಮ್ಸಿಯೋ ದೋಕ್ನ ಥದಿ ತುಬೇದೋರ್ ತೀಮ್ ಸೌನೆತ್ ತು ತೀಮ್ ಸೌನೆತ್ ದಾಯ್ ಮಾಸು ಅಪ್ತಿಕ ತೀನೆಕ್ ಇನ್ಹಿನ್ ವಿಸಂಕೋ ಓರಿತ್ ಹಬಯಾತೆ ಭದಿದ್ನ ತೌವಲಿತ್ ಥೋ ಹದಿದ್ನೇ ನಾತಿಬ್ ಇನ್ ಮಿಸ್ಕೀನಾ ಉವ ಓದ ಇನಾತ್ ಬಾಬರಿ ಉವ ಇನಾತ್ ಇಬರೀನ್ ಏರೌ ಉಂಬರೆ ಇತ್ ಅವೀನೆ ತೂನ ಅರ್ವಾತು ಗ್ವದ್ ಇಂಗದೀನೆ ತೂನ ಅರ್ವಾತು ಓನ್ ಊಧೈ ಇಮೇರ್ನೆ ನಾತಿ ಮೇರ್ನೆ ನಾತಿಕ ಮಲ್ಲಾಬ್ ಗೀಗೆ ಅನ್ನೋಬ್ ಗೀಗೇನೋಬ್ ನಾತ್ ಅನು ಗೀಗಾ ಏದ್ನಾಕೋ ಹಲ್ಲನ್ ತೌರೇನೆ ಇತ್ಯೋ ನಾತ್ ದಾಯೇನೆ ಲೈತು ಲೈತೇತಿದ ನಾತ್ ಫಾಯ್ಸಾಬೆ ಕತೀನೆ ತೋನಾತು ಒತ್ತು ನಾತಿದ ಏನೆ ಭದಿದ್ನ ತೋರಾವುತು ಒನ್ ಹಸ್ಕಿ ಹದಿದ್ನ ಓನ್ ಇಬ್ನೆ ಆದಮ್ ಉನ್ ಹಸ್ಕಿ ಉಗ್ನಿ ದಾಯಿಬ್ ಕೀಕೆ ಉನ್ ಊತಕ್ ಉಗ್ನಿ ಹಾಬೂನ್ ಇಬರಿಯೇಕ್ ಉಂಬತು ಲಹಿತ್ ಬರೋ ಕ ಅಂಫತ ಲಹಿತ್ ಬರೋ ದಾಯಿ ರಷದ್ ಇಬ್ಕಿದ್ದಿ ಲಹಿತ್ ಬರು ದಾಯಿ ಥಯಾತಿಬ್ಕ ದಾಯ ಏನ್ ಒತ್ತು ನಾತಿದ ಏನ್ ಏನೇನ್ ಏಂ ಬಲಿ ಇಬ್ನೇ ನೋಕ್ನ ಏನೇ ಭದಿದ್ನ ಬಲಿನೇ ಭದಿದ್ನ ಕಸ್ತೂತು ನೆಹರುವೆ ಧಯ ರಷದಾವ ಧೈ ದಾಯ ಭ ದಾಯಿನೆ ತುನಾವ ಬೆತ್ತು ನಾತಿದ ಏಂ ಬಲಿ ದಿಯಾಯಕ್ನಾಯ ಒತ್ತೋನ ದಿ ಮಶಾಲ ಥಯಾತಿಯೋನ್ ದಾಯಬ್ ದಾನೈ ತೋನ ಏನೇ ವ ಸ್ಥಿರ ಓಕ್ನಂದಿ ರಾಜು ಸಮರ್ ತುಷ್ಬೋನ ಸಲಾಮಿನಿ ಓಕ್ನ ಏನೇ ವ ವರೇನೇ ವ ಶಲ್ಲ ದಾಯಿ ಥಯಾತಿ ನಿಮ್ಮರ್ರೆ